ಎಲ್ಲೋಡನಿಯಾ ಲಹಕಿ ಮೃದಂಗ ಧನಕ ಸತ್ ಸತ್ ಸತ್ ಸತ್ ನಗಿನ ದೇಶ ದೇ ಸಗನ್ ನದಾದ ಇಟ್ ಸತ್ ಸತ್ ಸತ್ ಸಡನ್ ಸಟ್ ಸಟ್ ಸಗನ್ ಕಾ ಸಗನ್ ಕಾ ಇಟ್.